0: ಸಗಡಿ ದಿನಿ ಹೂವಾಗ ಸನೇಹ ಸಗಡೆ ಸಗಡೆ ದಾಡಿ ತಗಡೆ ತಿನಿ ಬಿಟ್ಟು ನಾನು ಪಾರಿದಿ
1: ಬಾ ಹಾರ ಊರಾಗ ಬೈನಾನಿ ಸುನಾಯ್ ರಾಗ ಬೈಠಾಲ ನಾನು
0: ಯಾದ ದಿನಿ ಬಾಬಾ ಸಲೇ ನಾ ಬೈ
1: ಕಬು ಯಾದೋ ತಾಯ್ ದೇಖಾ ಕತ್ನಾ ಮಾಡಿ ಅಂಗ ಬೈಯೋ